ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು

ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿ

ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು.

ಮಂತ್ ಏಕಾಸುರಾಖುಮಣಮಾಯ ಸರ್ವರೋಗ ನಾನಕ ಮೆಟ್ಟ ಜಾಹ ದೇಹ ತನಕೋ ಚಾರು ಕುಂಡ ಗುಡ ಧಾವೇ ಸೋತನ ಹರ ಸೇವಾ ತೇ ಪಾವೇ ದೇಹ ಸೌಖ ನಿತ ಬಾಛಿ ಮೀದ ಸೋ ಸುಖ ಸಾಧು ಸಂಗ ಪ್ರೀತ

ಪ್ರಭುವದು ಗೌರಪ್ರಸಾದ ಪರಮ ಕಾನಾಸ ನಾನಕ ತೆನ ಮಹ ಇಹೋ ವಿಸಾಸ ಸಂತನಾ ಕಾ ಪೇಖಣ ಸಾ ಬ್ರಹ್ಮ ಸಂತನಾ ಕೇ ಹೃದಯ ಸಬ ಧರ್ಮ ಸಂತ ಜನ ಸುನಹೇ ಸೋಭ ವಚನ ಸರ್ವ್ಯಾಪಿ ನಾಮ ಸಂಗ್ರತನ

ಅನೇಕ ಗುರುಮುಖ ಪಾಯ ಶ್ರೀರಾಗಮಲ್ಲತಿದ ಬೇನ ಗುರು ರೋಗ ನ ತೊಟ್ಟಯೋ ಮೇ ಪೀಡನ ದಾಯ ಗುರು ಪ್ರಸಾದಿ ಮನುಷ್ಯ ನಮ ರಹಸ್ಯಮಾಯ ಗುರು ಸೌದಿ ಅರ ಪಾಯ ಬಿನ ಪ ಸಬ್ದ ಪರಂ ಪುಲಾಯ